0: ಕನ್ನಡ ವಿದೇಶಿಯ ಪ್ರವೃತ್ತಿ. ಜೋರ್ದಾನಿಯ ಪಿಹಿಟಿ ಪ್ರಿನ್ಸ್ ಹಸಾನ್ ಗ್ವಾನ್ ಹಮುದಾ ಕಂದವುರ ಇಲಕ ಕರಗಣಿಮೇನ್ ಮಿಸೈಲ್ ಸಹ ಡ್ರೋನ್ ಪ್ರಹಾರ ಎಲ್ಲಕಲ್ಲ ಬಾವು ಇರಾನಯ ಪವಸನವಾ ಪ್ರಹಾರೇನ್ ಇರಟ ಇಂಧನ ಗಬಡಾವಕಟ ಸಹ ಪತರಂ ಗಬಡಾ ಕಿಹಿಪೇಕ ಗಿನಗ್ದ ಹಟಗಿನತಿ ಬವಾಯಿ ವಿದೇಸ್ ಮಾಧ್ಯ ಸಂಧಾನ್ ಕಲೆ ನಿವೇದನೆಯಕ್ಕೆ ನಿಗುತ್ ಕರಮಿನ್ ಇರಾನ್ನೇ ಇಸ್ಲಾಮೀಯ ವಿಪ್ಲವೀಯ ಆರಕ್ಷಕ ಬಲಕಾಯ ಸಂಧಾನ್ ಕಲೆ ಮೆಮು ಪ್ರಹಾರೆಯ ಇರಾನ್ ವಿರ್ಲಬಡ ಹಮುದಾ ಕಂದವುರು ವೇದ ಅಮೆರಿಕಾವೆಲ್ಲಕಲ ಪ್ರಹಾರೇಟ ಪ್ರತಿಚಾರ ದಕ್ವೀಮೇ ಪಲಮು ಅಧೀರವನ ಪವಾಯಿ ಮೇತರ ಅಮೆರಿಕಾವ ಸಹ ಇರಾನ್ ಹಮುದಾತರ ದೆವೆಂತ ಮಿಸೈಲ್ ಸಹ ಡ್ರೋನ್ ಪ್ರಹಾರ ಹೋಮಾರುವಕ್ ಸಿದು ಎತಿ ಬವ ವಿದೇಶ ಮಾಧ್ಯ ಸಂಧಾನ್ ಕಲ ಮೀಲಂಗ ಲಕ್ಕಣ ಪ್ರವೃತ್ತಿ ಪ್ರಕಾಶ ಪೆರವರ ಕೊಲಹಟ
1: ಸ್ವಾಧೀನ ಪುವತ್ ಎಸನಿನ್ ಒಬೇ ಜಂಗಮ ದುರಕಥನೆಟ ಕೆನ್ವಾ ಗೆನೀಮಟ ITN ನ್ಯೂಸ್ ಅಲರ್ಟ್ಸ್ ಸಿಂಹಲ ಸೇವಾವ ಸಕ್ರಿಯ ಕರಗಾನ್
2: ಒಬಿಟೆಲ್ಲಾಂ RJ ಹಿಸ್ತರಕ್ ITN SLS ಟೈಪ್ ಕರ 2299 SMS ಕರನ್ನ.

0: ಲುಕಯ್ಯ ಮಾರೆ ವೇಡನೆ ಊಣೆ ದೊಟ್ಟಿಗೆ ವಾಣೆ ಮಾಡ ಮೆಮರಿ ಲೋಸ್ ಕೀಳ
1: ಮೆಮರಿ ಲೋಸ್ ಕೌದ ಡಾಕ್ಟರ್ ಯಾರು ಸುನ್ನದು
0: ಮಮ್ಮ ಕಿರಿಕೆ ಬುಣ್ಯ ಅಯ್ಯ ಸೀನಿ ಹೇಳಿನೇ ಮುಕು ತಾತ ಪೈ ಹಿಡಿದ್ರನೆ ಅಯ್ಯ ಮಾಟ
2: ಸುಪ್ರಿ ಡಾಕ್ಟರ್ನೆ ಡಾಕ್ಟರ್ ಹರಿಯ ತಮ ಕೀಳದಿಯಲ್ಲ
3: ಚಾರು

0: ಕೊಡ್ತಾರೆ. ಆದರೆ ಬೆದಾಗಂಡ ಓನೆಮನ ಸತೆಯ ದಿನ ದವಾಲ್ ಏಕೆ ಹತರ ಬೆದಕ.
1: Overtime meets with Jam Jam.

0: ಆತಂಕ ವಾಗ ಕಿಯನ್ನ ರೇಡಿಯೋ
1: ಧನ್ಯವಾದ ಟೈಮ್ ಪಾಸ್ ಕರನ್ನ ಒಲೆನ ಪೊತಕ್ಕೆ ಫಿಲ್ಮ್ ಎಕ್ ಬಲ ಹಬೈ ಏಕಟ ಮನಸ್ಸೆಕ್ಕ ತೋರಗನ್ನ.

0: ಬಲದ ಆದರೆ ಬೆದಾಗನ್ನ ಓನೆಮನ ಸತೆಯ ದಿನ ದವಲ್ ಎಕೆ ಹತರ ಬೆದಗ
1: ಓವರ್ ಟೈಮ್ ಬೀಟ್ಸ್ ವಿತ್ ಜಾಮ್ ಜಾಮ್.

0: ಬಂದ ಆದರೆ ಬೆದಾಗನ್ನ ಓನಮನ ಸತೆಯ ದಿನ ದವಲ್ ಎಕೇದ ಹತರ ಬೆದಗ
1: ಓವರ್ ಟೈಮ್ ಬೀಟ್ಸ್ ವಿತ್ ಜಾಮ್ ಜಾಮ್.